0: ಗವಪ ಸಾಣಿ ದಪ ಮಗರಿ ಮಗರಿಸ ಸಾಣಿ ದಪ ಮಗರಿ ಮಗರಿಸ ಸಾಣಿ ದಪ ಮಗರಿ ಮಗರಿಸ ಛಾಯಾ ಜೋರ ಮೋರ ಸಾಜಿ.
1: অজস্র ধন্যবাদ ছায়াছবির গান, এবার সন্ধ্যা মুখোপাধ্যায়ের কণ্ঠে।